0: ಗಂಗೇನ ರೂಪೇಣ ರೇಖೆ
1: ಅಕರ್ಮ ಅಪರ್ಮ ಗಂಜೇಯ ಲೇಖೆ
0: ಸಮಸ್ತುಲ್ಪನಾಸಿ ಹರಿಯಂ ಕರಿಯಂ ಕರೀಮ್ ರಹೀಮ್.